0: ಬಾರಿ ಶೋಧ್ ಎವಂ ಆಲೇಖ್ ಅಜೀತ್ ಹೋರೋ, ನಿರ್ದೇಶನ್ ವಿಮಲೇಶ್ ಚೌಧರಿ, ತಥಾ ಧ್ವನಿ ಸಂಪಾದನ್ ಎವಂ ನಿರ್ಮಾಣ ಜಗಬಂಧು ಜಾನಾ. ಯಹ ಕಾರ್ಯಕ್ರಮ ಸಿಐಇಟಿ ಎನ್ಸಿಇಆರ್ಟಿ ಭಾರತ ದ್ವಾರಾ ಪ್ರಸ್ತುತ ಕಿಯಾ ಗಯಾ. ಅಭಿ ಆಪ್ನೆ ಸುನಾ ಕಾರ್ಯಕ್ರಮ ಅರಾವಲಿ ಕಿ ಕಹಾನಿ, ಔರ್ ಆಯಿ ಅಬ್ ಸುನ್ತೆ ಹೈ ಅಗ್ಲಾ ಕಾರ್ಯಕ್ರಮ. ಕಾರ್ಯಕ್ರಮ ಕಾ ಶೀರ್ಷಕ್ ಹೈ ಜಂಗಲ್ ಕೆ ಸಾಥಿ.
1: ಇಸ್ ಕಾರ್ಯಕ್ರಮ ಮೇ ಪಶು ಪಕ್ಷಿಯೋ ಕಿ ಭೂಮಿಕಾ ಕೆ ದ್ವಾರಾ ಯೇ ಸಂದೇಶ್ ದಿಯಾ ಗಯಾ ಹೈ ಕಿ ಏಕ್ತಾ ಮೇ ಹೀ ಬಲ್ ಹೈ, ಬಿನಾ ಕಿಸಿ ಆಪ್ಸಿ ಮೇಲ್ ಜೋಲ್ ಕೆ ಹಮ್ ಕಿಸಿ ಕಾರ್ಯಕೋ ಪೂರಾ ನಹೀ ಕರ್ ಸಕ್ತೆ. ಕಾರ್ಯಕ್ರಮ ಮೇ ಬತಾಯಾ ಗಯಾ ಹೈ ಕಿ ಕಿಸ್ ಪ್ರಕಾರ ಜಂಗಲ್ ಕೆ ಪಶು ಪಕ್ಷಿಯೋ ನೇ ಮಿಲ್ ಜುಲ್ ಕರ್ ಅಸಂಭವ್ ಸೇ ಲಗ್ನೆ ವಾಲೆ ಕಾರ್ಯಕೋ ಪೂರಾ ಕಿಯಾ.
0: ಜಂಗಲ್ ಕೆ ಸಾಥಿ.
2: दादी माँ, आज मुझे परियों की कहानी नहीं सुननी. आप रोज रोज परियों की कहानी सुना देते हो, आज तो मुझे जंगल की कहानी सुननी है. मेरा जंगल देखने को बड़ा मन करता है. दादी माँ का सुनाओ भी कहानी. चुप क्यों हो, सुनाओ ना.
3: अरे सुनाती हूँ दीपू, अभी सुनाती हूँ. जरा मिश्री तो खा लूं. अब जरा गला तर हो गया है. लो सुनो.